ಆರೋಗ್ಯ ಸರಿತ ಘೋಲ್ತೀ ಹೈ ಆಪ್ಕೆ ಜೀವನ್ ಮೇ ಶಾಸ್ತ್ರೀಯತಾ ಬಾರೀಕಿಯ ರಾಗೋ ಕೀ ಶೃಂಗಾರ ಶುರು ಕಾ ಸಮಯ ಬೀತಾ ದೌರ್ ಬದಲೇ ಕಾಯಂ ಹೈ ಸಂಗೀತ ಕೀ ಮಧುರ ಪಾಠಶಾಲಾ ಹರ ರೋಜ್ ಸುಬಹ ಔರ್ ಶಾಮ್ 6:45 ಪರ್ ಸಂಗೀತ ಸರಿತಾ ಸಿರ್ಫ್ ವಿವಿಧ ಭಾರತಿ ಪರ್.